ನಿಧಾನಿ ಪಮ ಪಗಮ ನಿಧಾನಿ ಪ ಗ ಮರೆ ಸಾವ ರೇ ಸಾವ ರೇ ಸತ ರೇ ರೇ ಸತ ಗ ಗ ಮರೆ ರೇ ಸತ ನಿಧಾನಿ ಪಮ ಪಗಮ ನಿಧಾನಿ ಪಮ ಪಗಮ ನಿಧಾನಿ ಪಮ ಪಗಮ ಬಾಸ್ಕೋಟಿ ಗಾವ ಮಾವು ರುಸಮೆ ಗಾವ ಮಾ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಿಡಿ ತಿನ್ನ ತರ್ಕಿಡಿ ತಿನ್ನ ತಾತಿನ್ ತಿನ್ನ ತಾತಿನ